0: ಹಲೋ ಜುಲ್ಲಿ.
1: ಹಲೋ ಕರ್ಮಾಯ್ತೇನಲ್ಲೇ.
0: ಹಲೋ ಜುಲ್ಲಿ, ನೀನ್ಲೇ ಸುಮ್ಲ್ತೇನೆ.
1: ನಾ ತಂಜಿನ್ ನೋಡಿ ಜೂಸ್ತಿಲ್ಲೇ.
0: ಯಾ ಸಂಜಿಲ್ಲೇ ಕಾಣು ಮೂಲ್ತೇನೆ.
1: ನಾ ಇನ್ನ ಚವಾನ್ ಸನಿಲ್ಲಿ.
0: ಯಾ ಕಸ ಮೂಲ ಜ ಸಂಜಿಲ್ಲೇ ಕಾಲು ಸಂಜಿಂಡರ್ಲಿ.
1: ನಾ ಚುಂಚು ಜುಮಿಲ್ಲು ನಿನ್ನೆ ರಪ್ಪಲಿ.
0: ಕಸ ಯಾ ಯಾ ಕಸ ಸಂಜಿಲ್ಲೇ ಸುಸು ಜುಕ್ಸ್ಲಿಲ್ಲೇ ಠೋಪಾ.
1: ಠೋಪಾ ನಾ ಚೆತನ್ ತುಂಡು ಅಚನ್ ಅಂತಲ್
0: ಸಂಜಿಲ್ಲೇ ತುಗ್ಜೆಚೆ ಅಜಾ ಫೋನ್ ಸಲ್ಚೆಜ್ಲಾ ತಿನಿಂಗಿರಾಂ ಸಂಕೇಸ್ ನಾ ಅಜಾತ್ ಕಾನಿ ಇಲ್ಲು ಒಸನ್ ಅಜಾತ್ ಹೇಳೆ.
1: ಓಲಿ